ನಿರನ್ ಪನಿ ಪಗ ಪಗ ರೇ ಗರ್ ಸರ್ ಸಾ ಕರೆ ಸದಾ ನಿಧರೆ ಸಾ ಕರೆ ಸಾ ಪಗ ನಿನ್ ಪದೇ ರೇ ಸಾ ಕರೆ ಸಾ ಪಗ ಪಗ ನಿನ್ ಪದೇ ಸಾ ನಿಧ ಪಗ.